0: സന്ദർശിക്കും. രാവിലെ 11 തലശ്ശേരി സബ് കളക്ടർ ഓഫീസിൽ വകുപ്പുതല അവലോകന യോഗത്തിലും മന്ത്രി പങ്കെടുക്കും. ഉച്ചയ്ക്ക് മുസ്ലിം ലീഗ് ജില്ലാ കമ്മിറ്റി ബാഫക്കിത്തങ്ങൾ സൌധത്തിൽ നൽകുന്ന സ്വീകരണ പരിപാടിയിൽ പങ്കെടുക്കുന്ന മന്ത്രി തുടർന്ന് കണ്ണൂർ മാപ്പിള ബേ ഹാർബർ സന്ദർശിക്കും. ഉച്ചകഴിഞ്ഞ് നാറാത്ത് ഗ്രാമപഞ്ചായത്തിൽ സമൃദ്ധി പദ്ധതി ഉദ്ഘാടനം ചെയ്യും. യമൻ ഗവൺമെന്റിനെ പിന്തുണയ്ക്കുന്ന സൌദി അറേബ്യയിലേക്ക് ഹൂതികൾ ആക്രമണം നടത്തിയതിനെ തുടർന്ന് യമനിൽ സംഘർഷം രൂക്ഷമായി. ഹോർമൂസ് കടലിടുക്കിനു പകരം സുപ്രധാന കപ്പൽപാതയായ ബാബൽ മൻഡേബ് കടലിടുക്കിലെ ഒരു ദ്വീപും മോഖ തുറമുഖ നഗരവും ഹൂതികൾ പിടിച്ചെടുത്തിയതിനെ തുടർന്ന് ചെങ്കടൽ തീരത്തേക്ക് കൂടുതൽ സേനയെ അയക്കുമെന്ന് യമൻ പ്രഖ്യാപിച്ചു. പ്രധാന വാർത്തകൾ വീണ്ടും. കേരളത്തിന് സമഗ്രവും ആധുനികവുമായ വൈദ്യുത നയം അടുത്ത മാസത്തോടെയെന്ന് മുഖ്യമന്ത്രി വി ഡി സതീശൻ. രാജ്യം ഇന്ന് ദേശീയ ഹിന്ദി ദിനം ആചരിക്കുന്നു. ഇന്ന് വിനായക ചതുർത്ഥി. കേരളത്തിന്റെ സാംസ്കാരിക പാരമ്പര്യത്തിന്റെ ചരിത്രത്തിൽ വലിയ സ്ഥാനമുണ്ടെന്ന് മലേഷ്യൻ പ്രധാനമന്ത്രി അൻവർ ഇബ്രാഹിം. CPIM വിപുലീകൃത സംസ്ഥാന കമ്മിറ്റി കോഴിക്കോട്ട് പുരോഗമിക്കുന്നു. പൊതുചർച്ച ഇന്നും തുടരും. ഏഷ്യാകപ്പ് 2020 വനിതാ ക്രിക്കറ്റ് കിരീടം ഇന്ത്യക്ക്. പ്രാദേശിക വാർത്തകൾ കഴിഞ്ഞു. അടുത്ത വാർത്താ ബുള്ളറ്റിൻ 7:25.
1: इयम् आकाशवाणी सम्प्रति वार्ताः श्रूयन्ताम् प्रवाचकः जतिन शर्मा. अथ वार्ताः. राष्ट्रिय राजधान्यां नवदिल्ल्यां 18 ब्रिक्स शिखर सम्मेलनं सम्पन्नम्. सम्मेलनस्य समापन वेलायां प्रधानमन्त्री नरेन्द्र मोदी विशेषतया निरूपितवान् यत् विविधता एव ब्रिक्स समूहस्य अभिज्ञानं भवेत्. सहकारः अस्य प्रेरणा स्यात्, अथ अस्य प्रगतिः समग्र मानवतायाः हिताय भवेत्. द्विदिवसीयस्य अस्य शिखर सम्मेलनस्य अन्तिमे दिने स्वकीय समापन सम्बोधने प्रधानमन्त्री अवोचत् यत् ब्रिक्स इति न केवलं राष्ट्राणां समूहः अपि तु समाधानानाम् एकं पारिस्थितिकी तन्त्रं वर्तते. तेन प्रतिपादितं यत् विगतयोः दिनद्वयोः जाताभिः मन्त्रणाभिः अयं दृढप्रत्ययः अधिकं पुष्टङ्गतः. श्रीमोदी आशां प्राकटयत् यत् सम्मेलने स्वीकृतं नवदिल्ली घोषणापत्रं प्रकटितदृष्टये आगामि सहकाराय च सुस्पष्टां दिशं निर्दिशेत्. सः सर्वाणि निष्पन्नानि परिणामात्मकलक्ष्याणि समयबद्धकार्येषु परिणमयितुम् अन्त्योदयप्रभावं जनयितुं च बलम् अददात्. इतः पूर्वम् उद्घाटनभाषणे प्रधानमन्त्री मोदी न्यरूप्यत यत् ब्रिक्स समूहे सुदृढतायाः संवर्धने विशेषबलं दत्तमस्ति, यतोहि वैश्विकसङ्क्रमणेन जलवायु आपद्भिः आपूर्तिशृङ्खला विघ्नैश्च स्पष्टीभूतं यत् अद्यतनस्य परस्परसम्बद्धस्य विश्वस्य कोऽपि सङ्कटः केवलम् एकस्मिन्नेव क्षेत्रे सीमितः न तिष्ठति. विदेशमन्त्रालयेन विज्ञापितं यत् नवदिल्ल्यां सम्पन्नेन 18 ब्रिक्स शिखरसम्मेलनेन बहवः मूर्तविकासोन्मुखः परिणामाः सञ्जाताः. नवदिल्ल्यां वार्ताहरान् सम्बोधयता विदेशमन्त्रालयस्य सचिवेन सुधाकर दलेल इत्यमुना न्यरूप्यत यत् विविधेषु विषयक्षेत्रेषु 50+ मूर्तपरिणामाः प्राप्ताः. एतामुपलब्धिं सः भारतस्य ब्रिक्स अध्यक्षतायाः महत्या सिद्धित्वेन वर्णितवान्. प्रधानमन्त्री नरेन्द्रमोदी नवदिल्ल्यां समनुष्ठिते ब्रिक्स शिखरसम्मेलने उच्चस्तरीय द्विपक्षीयवार्तानां बहूनि उपवेशनानि अकरोत्. विगतेषु त्रिषु दिवसेषु प्रधानमन्त्रिणा विविधदेशानां शासनाध्यक्षैः राष्ट्राध्यक्षैश्च सह 15 द्विपक्षीयोपवेशनानि आचरितानि. एतदतिरिच्य तेन विश्वनेतृभिः अन्ताराष्ट्रियसंस्थानां प्रमुखैश्च सह काश्चन अनौपचारिकाः संक्षिप्तमन्त्रणाः अपि विहिताः. एताभिः मन्त्रणाभिः द्विपक्षीयसम्बन्धानां दृढीकरणाय, परस्परहितसम्बद्धेषु विषयेषु विचारविमर्शाय, अथ च क्षेत्रीयवैश्विकघटनाक्रमेषु स्वदृष्टिकोणस्य आदानप्रदानाय महत्वपूर्णः अवसरः समुपलब्धः. केन्द्रीयगृहमन्त्री अमितशाहः अद्य मुम्बईनगरे 26+ हिन्दीदिवसस्य अथ च 6 अखिलभारतीयराजभाषासम्मेलनस्य उद्घाटनसत्रं सम्बोधयिष्यति. ಕೃತ್ಸ್ನೇಹಿ ದೇಶೆಯದ್ಯ ಗಣೇಶ ಚತುರ್ಥಿ ಪರ್ವ ಮಹತಾ ಭಕ್ತಿಭಾವೇನ ಶ್ರದ್ಧಯಾ ಚ ಆಚರ್ಯತೆ. ಅಯಂ ಪಾವನ ದಿವಸಃ ರಿದ್ಧಿ ಬುದ್ಧಿ ಸಿದ್ಧಿನಾಂ ಪ್ರತೀಕಭೂತಸ್ಯ ಭಗವತಃ ಶ್ರೀ ಗಣೇಶಸ್ಯ ಜನ್ಮೋತ್ಸವತ್ವೇನ ಆಮಾನ್ಯತೆ. ವಿನಾಯಕ ಚತುರ್ಥಿ ಉತ ಗಣೇಶೋತ್ಸವಃ ಇತಿ ನಾಮ್ನಾ ಪ್ರಸಿದ್ಧಃ ಅಯಂ ದಿನವಿಶೇಷಃ ದಶ ದಿವಸೀಯಾನಾಂ ಉತ್ಸವ ಕಾರ್ಯಕ್ರಮಾಣಾಂ ಶುಭಾರಂಭಂ ಸೂಚಯತಿ. ಯಸ್ಮಿನ್ ಭಕ್ತಃ ಸ್ವಕೀಯ ಗೃಹೇಷು ಮಂಡಪೇಷು ಚ ಭಗವತಃ ಗಣೇಶಸ್ಯ ಮೃಣಮಯೀಂ ಪ್ರತಿಮಾನಂ ಪ್ರತಿಷ್ಠಾಪ್ಯ ವಿಧಿವತ್ ಪೂಜಾರ್ಚನಂ ಕುರುವಂತಿ. ಭಾರತ ಋತು ವಿಜ್ಞಾನ ವಿಭಾಗಿನ ಅದ್ಯ ಗುಜರಾತ್ ರಾಜ್ಯ ಅತಿ ತೀವ್ರ ವೃಷ್ಟಿಯೈ ನಾರಂಗವರ್ಣ ಪರ ಸಂಚೇತನ ಪ್ರಕಾಶಿತ. ಋತು ವಿಜ್ಞಾನ ವಿಭಾಗಾನುಸಾರ ಮಧ್ಯ ರಾಷ್ಟ್ರೀಯ ರಾಜಧಾನ್ಯಾಂ ನವದಿಲ್ಲ್ಯಾಂ ಹರಿಯಾಣ ರಾಜ್ಯೆ ಚಂಡೀಗಡೆ ಪಂಜಾಬೆ ಪೂರ್ವ ರಾಜಸ್ಥಾನೆ ಅಸಮೆ ಅರುಣಾಚಲ ಪ್ರದೇಶೆ ಚ ಅತಿವೃಷ್ಟಿ ಸಂಭಾವ್ಯತೆ. ಗತರಾತ್ರೌ ದುಬೈ ನಗರೆ ಅನುಷ್ಠಿತಾಯಾಂ ಮಹಿಳಾನಾಂ ವಿಂಶತಿ ಪ್ರತಿವಿಂಶತಿ ಏಷ್ಯಾ ಚಷಕ ಪ್ರತಿಸ್ಪರ್ಧಾಯಾಃ ಅಂತಿಮ ಸ್ಪರ್ಧಾಯಾಂ ಭಾರತೇನ ಶ್ರೀಲಂಕಾದಲಂ ದ್ವಿಸಪ್ತತಿ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.